0: ಮನೋಹರ, ನಿಮ್ಮಾತನಿಗೆ ದಾಸ್ಯಮನರ್ಪಣಿತ್ತುನ. ದಾನವನರ್ಚಿನ ಉತ್ತರ ಕ್ಷಣಮೇ ನಿಮ್ಮ ಪರಿಗ್ರಹಿಂಪುಕುನ್ನ. ನೇನು ಜೀವಿಂಪಗಲಣ, ನೀಕೆಂತ ಮಾತ್ರವು ತಿಳಿಯದಾ?
1: ಈಗ ಕಾದು ಪರಿಹಾಸವನ್ನು ಕಟ್ಟಲಂಜಿನಿ. ನೀ ಇಷ್ಟಾನುಸಾರಮೇ ದಾನಮರಚ್ಚಿ ನೀ ಅಭಿಷ್ಟವು ನೆರವೇರಿಸಿಕೊಂಡು.
0: ನಾಥ, ಧನಮು ಗಾನಿ ಧನೇತನಮು ಗಾನಿ ಇಚ್ಚಿ ನಿಮ್ಮ ಮರಳಾ ಗ್ರಹಿಸಿದ.
1: ಸತ್ಯ, ನನ್ನ ತೂಪಗಳ ಧನಮು ನೀ ಯುದ್ಧನುನ್ನದಾ?